ಅದನ್ನು ತು ಬಿಡಾವಿ ತೆಹೇನಿ ಮೀನೇಕ ತಿಸ್ನೀನೇನಾ ಏತಾನೆ ಮೀನೇಕ ಏತಾನೇನಾ ಹೆನೆನ್ ಎಂ ಬಲಿ ದೋರ್ಕ ತುದೈನೇದೇ ತುಕ್ನ ದಾಯಿ ನನೆ ಸರಿ ಓಕ್ನ ತುಷಬುಬ್ನಿ ಸರಿ ಓಕ್ನ ದಾಯಿ ತಾತಿಬ್ ದಾತೀನೇತ್ ಅರೇನಿ ಅವುಲೆವ್ವ ಅವುರೆವ್ವಲ್ ಆವ್ವ ಶಲ್ಲ ದಾಯಿಬ್ ದಾತೇನ ಶಲ್ಲ ತುತ್ತೂನಿ ಹೋ ತೋನಿ ಹೋಕ್ನ ಸಂಗಿ ಶಲ್ಲ ಭಾಮೂರ್ ಹೋಕ್ನ ಸಂಗಿ ತಾನ ತಾನ ತಾಮಕ್ ತೆಹೇನಿ ಮೀನೇಕ ಸಗೆ ಕಾತೆಕ್ನ ಶಲ್ಲ ಕತೀನ್ ಹೆನೆನ್ ತುನಿ ಸರಿ ಓ ತುಕ್ನ ತಿಕ್ತೇನ ದಾಯಿನ ನೆ ಸರಿ ಓಕ್ನ ಶಬೂಬ್ನ ನೆ ಸರಿ ಓಕ್ನ ಬರೇಕ್ನ ರಂಶಿ ತುಕ್ನ ತೋನ ಅದ್ ಗಿರ್ನೈ ಹದಿತ್ಕ ಏಂ ಬಲಿ ಭೂಯಿನಿ ಆಜ್ಞೆಯತ್ ಹೆನೆನ್ ಸೋನಾ ಬನೂನ್ ಹದೀನಾತ್ ಕಿಂಕೆ ಓ ಸು ದಾಯಿ ನಿ ಸರಿ ಓಕ್ನ ದಾಯಿ ಉಗ್ನುಕ್ನ ಹೈತ್ ಈತಿತ್ ತಿತ್ತೇನ ಎಂಬ ತೆ ಉಗ್ನುಕ್ನ ಹೈತ್ ಈತಿತ್ ಸೆನಾ ಕರ್ತಿತ್ ಉಸ್ನಾ ಕಿರ್ ಕೀಕ್ ಓ ಹದೀದೀನ್ ಇಬ್ ಕೀಕ್ ಸೆನಾ ಕರಿತ್ ತೋನ ಶಿಶುಬೋಬೆ ಐತ್ ತೋನ ಸೂರ್ ಇಸ್ತೋವೆ ಊನನ್ ಅಮಾ ಕೀಕೆ ಬೆತ್ತು ನಾತೀದ ದಾಯಿನ ನಿ ಸರಿ ಓಕ್ನ ದಾಯಿನ ಶಲ್ಲ ದೀಮ ದಾಯಿಬ್ ದಾತೇನ ಶಲ್ಲ ದೀಮ ದಾಯಿನ ತಿಮಿರ್ನಾ

ಉದೌನ್ ತುಬಿಡಾವಿಯೆ ತೆಹೇನಿ ಮೀನೇಕ ತಿಸನೀನೇನಾ ಹೆನಿನ್ ಏನೇನಾ ಎಂಬಲಿ ನಿಮ್ಸಿಯೋದೇನಾ ದಾಯಿನ ಶಬೂ ಶಾಲ ತಿಮೇರ್ನಾ ಹೈನೇ ಅಯೋಕ್ನಾ ನಿಮೇರೆಕ್ ಬರಾಕನ್ ಅಂಸಿ ಉದಯಿ ಕನಾತ್ ಅಕ ಕಪ್ಕಿತ್ತೇನಾ ಕೋ ಹೆನಿನ್ ದೋರ್ಕ ನಭೋಬ್ ಹದಿದ್ನಯೋ ನಭೋಬ್ ತೂನ ತುನಿ ಸರಿವಿ ಗೆನೆ ಫರ್ಸಾಬ್ ಇತ್ವೆತ್ತುನಾತಿದ ಎಂಬಲಿ ನಿಯದೋಕ್ನಾ ತುನಿಯದಿ ಸೆನಾ ಕೆರ್ನಾ ಮಾಸಿ ಉನಾ ದಾಯಬ್ ಗುಣೋ ಕೊಯ್ದೀನಾ ಅರೆ ಹೆನಿನ್ ಶಾಲ ಎಂಬರೆ ದಾಯಬ್ ಹಾಯೇರ್ ಹೆನ ಓಕ್ನಾ.

ಉದೌನ್ ತುಬಿಡಾವಿ ತೆಹೇನಿ ಮೀನಿಕ ದಾಯಿ ಶಾಲದಾತೇನ ಫಗರಂದ ಅಲಿಯಫ್ ಇಬ್ ಅಭಿನಮ ಬರತ್ ಇಂಬರಿಹಾನ ಒತ್ತು ನಾತಿ ದೈನ್ ಮೀಂಕ ಎಂಬಲಿ ನೇದೋಕನ ಅಂಸಿ ತೋನ ಥೋ ಹದೀದಾನೆಯದಿತ್ ಥುರ್ಯಾಯ್ತಿ ಭದೀದಾನೆಯತ್ ಥುರ್ಯಾಯ್ ನಾನಾ ತು ತಿಂದಿಯೇಕ್ ಉನ್ ಅಲ್ಲಾ ಉನ್ ಇಬ್ನೆ ಆದಮ್ ಇತ್ ಕುಯ್ಕೊಯ್ತ್ ಇತ್ ಇಯೋಬ್ ತಕ್ಕ ಗೇನ್ ಅಹಿಯಾಬು ತಕ್ಕ ಮುಖ್ ಯಾಬು ತಕ್ಕ ಅಗಲ್ ಹಿಯಾಬು ಉನ್ ಇಬ್ನೆ ಆದಮ್ ಶೌಯಾತ್ ಓಧ ಏಶುಯೇಬ್ ಕ ದಾಯ ಕಾಬ್ ಇಕತಿ ಧೈ ಕ ದಾಯ ಕಾಬ್ ಅಕಯ ತಿಂದಿಯೇಕ್ ಓಧೈ ತೇಶು ಇತ್ತೋನ ಸಕ್ತಿನಿಯ ಓಧೈ ತೇಶು ಇತ್ಯಾಬು ಸಕ್ಸಾ ಹಿನಿನ್ ಥುರ್ಯಾಯ್ ತು ದೈನೆಯದಿ ಉನ್ ಓಧೈ ಮೀನ್ ಕ ಉನ್ ಯಾರೇಕ್ ಇಕತೀನೇಕ್ ಆನ್ ತರ್ತೇಕ್ ಇಕತೀನೇಕ್ ನಿವಾಯಕ್ ಇಕತೀನೇಕ್ ಇಂಬರೆ ದೀಮ ಬರು ಖರ್ರಿವೆತ್ ತೋನ ಕಸ ಕಿಸ್ತ ಬರು ಖರ್ರಿವೆತ್ ಥಯಾತೀದ ಬರು ಖರ್ರಿವೆತ್ ತೂನ ಕಸ್ತು ಹಂಕಿಶಿಬೋಬ್ ಬೆತ್ತು ನಾತೀದಾಯ್ ಇನ್ ಇಂಬರೆ ಉಮಿಕ್ರೀಬ್ ದನ್ಯಾಯ ತಿಸ್ನೇ ಕೀರಾಯ ಅರೆ ಹಂತಾಯ ಇಂದಿ ಹೇಕ್ ಹಂತಾತಿ ಕಿಥಬಿ ಆಯ ಅರೆ ಹವಾಯ ಇಂದಿ ನಿಸ್ರಿಕಾಯ ಬೆಹೇಕ್ ಹವಾಸ್ತಿನಿ ಆಯ ತೋನ ತು ಅಮಾಕ್ ತೂನ್ ಅಮಾಕ್ ತುಯ್ ಬಾಸಕಾನ ತಿಂದಿಯಾಯ ತೋನ ತು ದಾಯಿ ತೂನ್ ದಾಯಿ ತುಯ್ ಸಕಾನ ತಿಂದಿಯಾಯ ಲಾಕಿನ್ ಬಸ್ ದೀಮ ಬರು ಖರ್ರಿವೆ ಥಾಯ್ ಆತಿ ದಾಯ್ ಇನ್ ಯರ್ ಗಾಲ್ ಗುಬಾಯ್ ದಾಯ್ ಕಸ ಕಿಸ್ತ ಹಿನಿನ್ ಥುರ್ಯಾಯ್ ತುನಿಸರ್ವಿ ಥುರ್ಯಾಯ್ ನೇಯದೋ ಮಿಶು ಎರ್ ಫಿದ್ಗಿನತ್ ಈನಾ ಗದ್ನಾ ಶಿವಿಬ್ನ ಮಿಯಾದಿಬ್ ಕಿನ್ಹ ಫಿದ್ಗಿ ಬಾದಿಯ ಉಮಿಕಿರೀಬ್ ದಿಯಾಯ ಬರು ಹರ್ರಿವೆ ತೋನ ಸಕಿಯೇಕ್ ದಾಯಿತ್ ಕತಿಯಕ್ ಸಕ್ಸಾಯ ಅಮಾಕ್ ತಿ ಕತಿಯಕ್ ಅನ ಓರು ತೂಂಬತ್ತು ಬಾ ಸಕಾಯ ಮನಾತಿ ಅಮಾಕ್ ತು ಮನ ದಾಯಿ ತು ದೀತಿತ್ ರಿಸ್ತಿನಿ ಅರೆ ಇತ್ ಅರೆ ತುವ ಇಂಬತೆ ಅರೆ ಉನು ಧಯೂನ್ ಮೀಂಕ ಕಿಲ್ಬಿ ಇದ್ ಏನ ಗಾಲ್ ಗೌಯ್ ಅರೆ ತುವ ಎರುವ ಬಾ ಕಲೀಬ್ನ ಆನ್ ಹಂತಾಯ ಯದ್ನೆ ಖೊಂತಾತಿ ಬಹವೀನ ಆನ್ ಅರೆ ತೋನ ತು ಬರಾದಿಯ ಯದ್ನೆ ಅಂಸಿ ಹಿಮ್ಕಿನ್ ಆಕನ ನಾ ದಾಯಿ ನ ಹಂಬರು ಕ್ರಿಸೇನು ಇನ್ ನಿಸ್ರಿಕ ಇಕತೀನೆಕ್ ಇವೆ ಕತೀನೆಕ್ ಉನ್ ಊಧೈ ಉಧೈ ತುಮುಮೈತು ದಿಸ್ ಇಕತಿಯ ಕುವೆನ್ ಇಕತಿಯಕ್ ತಕ್ಕ ನಾ ದೈ ಲೌತಿನ ಬೇತ್ ತೋನ ತು ದೈ ಲೌತಿನಿ ಎಂ ಕಿಂ ಬರೋ ಕೊಕ್ನಾವು ಉಂಬ ತು ತೇಶು ಉತ್ತು ನಾತಿ ದಾಯ್ ಬರು ಖರ್ರಿವೆ ಥಯಾತಿ ದೀಮ ಯರೆಕ್ ಗಿಸ್ಬಿ ಬಾ ಸಕ್ಸಾ.

ಉದಹುನ್ ತುಬಿಡಾವಿ ತೆಹೇನಿ ಮೀನೀಕ ತಿಸನೀನೇನ ಹೆನೆನ್ ಏನನೇನ ಹೆನೆನ್ ತೋನ ತು ನೆಹರುವೇತ್ ದಾಯಿನ ದೋಕ್ನ ನೆಹರೆವ್ ಅರೆ ಉನ್ ಊದೈ ಗಾಲ್ ಮೀನಾನ್ ದಾಯೇನೋ ತಕ್ಕ ಅಲ್ಲಾಗೆ ನೀ ದಿಯಾಬು ತಕ್ಕ ಅಲ್ಲಾ ಅಗ್ಲಿ ದಿಯಾಬಕು ತಕ್ಕ ಉನ್ ಓರಾವ್ ಉರಾವಿ ಇಮೇಶುವಿ ಕಸ್ಸಾನ್ ಎನ್ ಹೆನೆನ್ ಗಾಥಾಯ್ ಆತಿದ ನಿಹಿಯಕ್ ನತ್ ಕಿಶಿವು ಗಾಲ್ ದಾಯಿನ ದೈಲೌತಿನಿ ವೇರ್ ಅಮಾಗ್ನ ದೈಲೌತಿನಿ ವೇರ್ ಅಫಮ ಹೊಯ್ ದಾಮೇತಿ ಅರೆ ಸುರ್ಕಿನ ಎಕತಿ ಆನ್ ಅರೆ ತರಿತ್ ತಾಕನ ಅರೆ ಅಫಮಿತ್ ತಾಕನ ಸುರ್ಕಿನಾಮಿನ್ ತನ್ ಎಹೆನ್ ಉನ್ ಹೆನೆನ್ ತೂನ ತುನಿ ಸರಿವೇತ್ ಕಸ್ತು ಉನ್ ಉದಯೂನ್ ಅಂ ಶಬ್ಬೋ ಆತುವ ಹೀದ ಮಿಂಗಿದುವ ಹೀದದ್ದೀತುವ ಆನ್ ಗಲೆ ಅರೌ ಉಮಿಕ್ರಿ ಉಯುವ ನಿಸರಿಗೆ ಕಚಕನ್ ಅಂಸೆ ದೋರ್ ಮಿಕ್ರ ದಾಯಿ ಭೈನೆ ಶನಕಿತ್ ಕಿತ್ ಅತ್ಮಲ್ಲಯದ್ನೆ ಮಸಲನ್ ತುಬಡಾವಿಯತಿ ವೇಹಾಕು ಬೇತ್ ತುನಾತಿ ದಾಯ್ ಉನ್ ಓ ಉನ್ ಉಗನಿ ಫರಿಸ್ತಿವ ತಿತ್ತೇನ ಎಂಬತೆ ದಾಯಿತ ಉಗನ ದಾಯಿ ನಾತಿದ ಓರ್ ಫರಿಸ್ತಿನಿ ಅದೀಸೆ ಸೋತ್ನಿ ಅನೂನ್ ಆ ಉನ್ನೆ ಅರೆ ಹುಕುಮಿ ಕಿತ್ ಅಯ್ಯ ಹೆನೆನ್ ಉದಯೂನೈ ತುನಿ ಸರಿವೇ ತುಕ್ನ ದಾಯಿನ ನಿಸರಿವೋಕ್ನ ಅರೆ ಉನ್ ಊದೈ ಉನ್ ದಮಾನ್ ಓನ್ ಇಕತ್ಯೇಕ್ ದಮಾನ್ ಓರಾವ್ ಇಕತ್ಯೇಕ್ ಇನ್ ನಿಸರಿಕಾವ ಯಕೇನು ಇನ್ ನಿಸರಿಕ ಗಾಲ್ ಅಫಮ ಹುಯ್ ದಾಮಿನಿ ವೇರ್ ಹಕೀಮ್ ಹುಯ್ ದಾಮಿನಿ ವೇರ್ ಗುದ ಭಲಿ ಹುಯ್ ದಾಮಿನಿ ವೇರ್ ಅರೆ ಹವಾಯಿನಿ ಹವಾಯು ರವಕಾವ್ ಇಕತ್ಯ ದಾಯಿನಿ ಇಂಬರೆ ಕಸ್ಸೆ ಸಯ್ಯಸಿತ್ ಉದಾಯ್ ಉದಾಯ್ ತುಶುಭೋ ಥುಯ್ತಿನಿ ನಾಯ ಅರೆ ಯಕೇನು ಸೋಯಾ ತಿಂದಿಯೋ ಬರು ಮನ ಮನ ಸಕಾಯ ಉಂಬತು ತುಂದಿವ ಉಂಬತು ಬಕ್ ಸಕ್ತಿಯಕ ಓರುನೈ ಉಂಬತು ಹಲ್ಗಿ ಥಾ ಎತ್ನಿ ಓರುನೈ ತುಂಬತು ಸಕ್ತಿಯಕ ಉಂಬತು ಶಬುಪ್ತು ತಿಂದಿ ಅನೂನ್ ಉನ್ನೇತ್ ಇನ್ ಎರ್ ಆನ್ ಅರೆ ಬರು ಖರ್ವೆತ್ತ ಆತಿದ ಗಿಸಿವಿ ತೋನ ಕಸಕಿಸ್ತ ಅದೊಂತು ಬಿಡಾವಿ ಇನ್ ಇನ್ ಮೀನ್ ಕ ಎಂ ಬಲಿ ಬ್ನೇತ್ ಗಾಲ್ ಹಬೈತಿ ರಾವಿತೆಕ್ ಏತೇದ ಬಾರೈ ವಿತ್ ಕಿಲಾಸೆಕ್ ತುಮಿರ್ ಮಾಮ್ ಮುಜಾವರಾ ಥರ್ರಿ ತರು ಫಾಯ್ದೆ ಶುಮೂಡಾವಿನ್ ಅರಾವಿತೆ ಕೇತೆ ದಬಾರೆ ವಿತ್ ಕ್ಲಾಸೆ ಗಂದಿಯ ಮೀನಾನ್ ಉಂಬರು ಉನ್ ಊದೈ ಉಂಬರು ಕುನ್ ಅಂಸೆ ಹಮಡಾ ದ್ಯಾಪ್ತಿ ಕತಿಯಕ್ ಉಕ್ನ ನಿಸರಿಕಾಕ್ ಏಕ್ನ ಹಮಡಾಯ ಸಂತಿಯಕ್ ಉದಯೋಕ್ ಹಮಡಾಯ ಸಂತಿಯಕ್ ಹಮಡಾ ದನ್ಯೋ ಬರುಕ್ ದೋರ್ ಅಂಕಿರಾಪ್ತಿ ಕತಿಯನ ಬರೇ ಹುನ ಜಿಲ್ಲಾಯ್ ದೋರ್ ಗದ್ ಸಕ್ತಿನಿ ಉಂದಾಪ್ ಅರಾವಿತೆ ಕೇತೆ ದಬಾರೆ ವಿತ್ ಕ್ಲಾಸೆಕ್ ತುಮಿರ್ಮಾಮ್ ಮುಜಾಬರಾ ಥರ್ರಿ ತರು ಫಾಯ್ದೆ ಶುಮೂಡಾ ವಿಂದಿಯ ಮೀನಾನ್ ತುಮಿರ್ಮಾಮ್ ಮುಜಾಬರಾ ಥರ್ರಿ ವಿಂದಿಯ ಮೀನಾನ್ ಓನ್ ಓ ತಕ್ ಹಮಡಾ ಎದ್ನೆ ಓ ತಕ್ ತಿಮೋರಿ ಮೋ ಅಂಸೆ ಬರುಕ್ ಅಂಕಿರಾಪ್ತಿ ಕತಿಯೇನ ತಿವರೆ ಬರುಕ್ ಅಂಕಿರಾಪ್ತಿ ಕತಿಯೇನ ದೈ ಸಕ್ತಿನಿ ತರು ಫಾಯ್ದೆ ಶುಮೂಡಾ ಬಿಂದಿ ಮೀನಾನ್ ಅಂಸಿ ಶುಮೂಡ ವಕೈ ವಕೈ ಶುಮೂಡ ಅರ್ರಿವೆ ತುಕ್ ಶುಮೂಡ ಶಂಬಿ ಬುಕ್ ಫಾಯ್ದೆ ಬರೋಬಾ ರೆಸೈ ಎತ್ತಾತೆ ತಿಷ್ಟಮೀಡ್ ಹೆನಿನ್ ತೂನ ಕಸ್ತು ತೋ ಹದಿದ್ ನೈ ತುಂಬ ತೂ ತೋನ್ ತೋನ್ ದೋರ್ ಅರವೆ ಹದಿದ್ ನೈ ದೋರ್ ತವಾತಿ ಹದಿದ್ ನೈ ಕಸ್ತು ತೂನಂಬ ತೂ ಬರೆಯೋಕ್ನ ರಶದ್ ನಿಸರಿವ್ ಬರೇ ತೋಕ್ನ ಹಾಯ ದಾಯಿಬ್ ದಾಯ ತೀನೇ ತರೇನಿ ದಾಯಿಬ್ ಶಾಲ ದಾತೇನ ತಿತ್ತೇನ ತಿದಾಯಿ ಶಿರಿ ಬಿಕತಿಯೇಕ್ ಥಬಯಾತೆ ಬಿಕತಿಯೇಕ್ ಥದಿತ್ತಿ ತಿಕತಿಯೇಕ್ ಇಮ್ತಾಲೆ ಬಿಕತಿಯೇಕ್ ಮಜಾಲ್ಸೆ ಬಿಕತೀನೇಕ್ ತಿತ್ತೇನ ತಿದಾಯಿ ಶಾಕ್ತಿತ್ ದಾಯಿಬ್ ಹಬರೇತಿತ್ ಇಂಬತೆ ದಾಯಿಬ್ ಹಿನಿನ್ ಹೊಯ್ ನಿಸ್ತಫೀದೋಮ್ನೇ ತೋನವ ನಾ ಥೊಯ್ ತಾಯಾನಾಯ ತೋನ ಅಂಬತು ಕಸ್ಸೇನ್ ಅರಿವೋನ್ ಶಬು ಕಾಬ್ ನಿಕತಿ ಕಾಬ ದಾಯಿ ಥಾತಿ ದಾನೈ ಕಾಬ್ ಅವೋ ಗಾಲ್ ಕಾಗ್ ಇಂದೇತ್ ನಾತ್ ಅಕಾಫ್ ಕಿಂಕೆ ಬಿಂಗುಲೆ ಗೋಧೈ ಡಿಬ ಅಕಾಫ್ ಕಿಂಕೆ ಹೆನಿನ್ ನಿಮೇಶುವಾಯ್ ಗೂಗ್ ದಿವ್ಯ ಮರೀಸೋನ್ ಉಲ್ಮಿಶಿ ಬೋಪ್ತಿ ಫಯಗ್ ಉದಾಯ್ ಕತಿ ಸನೋನ್ ನೇಷ್ಟಿಮ್ ನಾದು ಬಾಕಾನ್ ಸಲೋಲ್ ನೈ ನಾತ್ ಅಕಾಫ್ ಕಿಂಕೆ ಬಿಂಗುಲೆ ಗೋಧೈ ಡಿಬ ಅಕಾಫ್ ಕಿಂಕೆ ಇಂದಿ ಏನೇ ಸೆರಹತೋಕನು.